ಸಾವಧಾನಿ ಗರಿ ನಿದ ಸಲಿ ನಿದ ದಬ ಗರಿ ನಿದ ತಲಿ ನಿದ ದಬ ಗರಿ ನಿದ ತಲಿ ನಿದ ದಬ ಗರಿ ಧನಿ ದಬ ಸರಿ ಗಮ ಪದೇ ಗಮ ಪದ ಗಮ ಪದ ನಿ ಗರಿ ತನಿ ದರಿ ತನಿ ದಬ ತಾನಿ